ಮಧುಕೇತವ ಭಂಜನಿ ಕೈತವ ಭಂಜನಿ ರಾಸರತೆ ಜಯ ಜಯ ಕೇಮ ಕಿಶಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಝಣ ಝಣ

ಪೂಜಿತ ಸೈನನಿಗೂ ಜಗತೆ ಮೃಗಗಣ ಭೂತ ಮಹಾಶಬರಿ ಗಣ ಶೃಂಗಣ ಸಂಭೃತ ಕೇಳಿ ಹೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ

ವೆಲ್ಕಮ್ ಬ್ಯಾಕ್. ಯು ಆರ್ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೈನ್ಬೋ 101.9 ವೈಬ್ರೆಂಟ್ ಹೈದರಾಬಾದ್ ಲೋಕಪಾಠ. ತರ್ವಾತ ಕಮರ್ಷಿಯಲ್ ಬ್ರೇಕ್, ತರ್ವಾತ 9:10 to 9:25 ವರ್ಕಿ ಬ್ರಾಡ್ಕಾಸ್ಟ್ ಆಫ್ ದ 5th ಎಪಿಸೋಡ್ ಆಫ್ ಪಾಡ್ಕಾಸ್ಟ್ ಸೀರೀಸ್.

0: ತಂದಾಚೆ
1: ಸೂಪರ್ ಮಚ್ಚಿ
0: ತಂದಾಚೆ ತಂದಾಚೆ ಎಂಗ ವಿಟ್ಟು ತಂಗ ತಿರಯ ಉಂಗ ಇಳ ತಂದಾಚೆ